ಬದನಿ ಗರಿ ನಿದ ಸಲಿ ನಿದ ದಬಗರಿ ನಿದ ಸಲಿ ನಿದ ದಬಗರಿ ನಿದ ಸಲಿ ನಿದ ದಬಗರಿ ದನಿ ದಬ ಸರಿ ಗಮ ಬದಿ ಗಮ ಬದ ಗಮ ಬದನಿ ಗರಿ ಸನಿ ದರಿ ದನಿ ದಬ